ನಿರನ್ ಪನಿ ಪಗ ಪಗ ರೆ ಗರ್ ಸರ್ ಸಾಮಾ ಕರೆ ಸದಾ ಗರೆ ರೆ ಸಾ ಕರೆ ಸಾ ಪಗ ನಿನ್ ಪದೆ ರೆ ಸಾ ಕರೆ ಸಾ ಪಗ ಪಗ ನಿನ್ ಪದೆ ಸಾ ನಿ ದ ಪಗ ರೆ ಗ